ಲೈಕೋಲ್ ಅಮದ ಲೈಕಲ್ ಸುನ ಸಾತ್ಪದ ಪುಕ್ನಿಂಗ್ ಹೂನ ನಿಂತಿಜಬಗುಂ ಮಖಲ್ ಮಥೇಲ್ ಕಯಾಗಿ ಥೌರಂಸಿಂಗ್ನ ತೊಂಗಾನ್ ತೊಂಗಾನ್ಬ ಲೈಕಲ್ಸಿಂಗ ಪಾಂಖಕ್ ಓಯ್ನ ಲೈತೇಂಗ್ಲಿಬ ಆಕಾಶವಾಣಿ ಇಂಫಾಲ್ಗಿ ಸಂಗಾಯ್ ಚನೆಲ್ಗಿ ಥೌರಂನಿ ಹೌಜಿಗಮುಕ್ ಪುಂಫಮಸಿದ ಪೂದುನ ಲಕ್ಚರಿ ಗುಡ್ ಮಾರ್ನಿಂಗ್ ಮಣಿಪುರ್.

ಮತಂಗ ಸಿದಿ ಹಾಯ್ ಸ್ವೀತಿ ಹೆಲೋ ಪ್ರೀತಿ ಫಿಲ್ಮ್ ಸಿದಗಿ ರೋಷಿಬಿನಾ ಅಮದಿ ಸರಿತಾ ಗಜ್ಮೀರ್ ಅನಿಗಿ ಅಪುನ್ಬ ಖೊಂಜೆಲ್ದ ರಾಜೇನ್ ಯೆನ್ ಕೊಕ್ಪಮ್ನ ಸೈರೇಂಗ್ಬ ಕೋಕೋಬಿನ ಸೈರಾಂಗ್ಬ ಫಿಲ್ಮ್ ಇಸೈ ಅಸಿ ತಾಮಿನಸಿ ಇಸೈ ಅಸಿಬು ತಾಬಿನಿಂಗ್ದುನ ಖನ್ಬಿರಕ್ಪನ ಕಾಯ್ನದಗಿ ನೌಬಿ ಮರುಪಿ ಇಸೈ ಖುದೋಲ್ ತಮ್ಜರಿ ತಾಮಿನಸಿ.

ಮಥಂಗ್ದ ಮುಕ್ತಾಮಿನಸಿ ಅಂಜಲಿ ಫ್ಲಮಸಿದೆಗೆ ಹಾಮೋಮ್ ಸದಾನಂದ ಮದಿ ಸರಿತಾ ಗಸ್ಮಿರ್ ಅನಿಗೆ ಅಪುನ್ಬ ಖೊಂಜಲ್ದ ರಾಜೇನ್ ಯಂಕೊಕ್ಪಮ್ನ ಸೈರೆಂಬ ಗೋಪಿನ ಸೈರಾಂಗ್ಬೈಸೈ

ಹಯೇಂಗ್ ಥವಾನ್ ಗಿತರೇತ್ ನಿ ಪಾನ್ಬ ಯೈಫರಬ ಯುಂಸಕ್ ಎಸ ನುಮೇದ್ ಅಗಸ್ಟ್ ಕಿ ತಾಂಗ್ ತರಾ ಮಾಪನ್ ಲಿಸಿಂಗ್ ಅನಿ ಕುಂದರು ಅಯುಕ್ ಇಪುಂಗ್ ಮಂಗ ಮಖೈ ತಾಬ ಮತಂದ ಆಕಾಶವಾಣಿ ಇಂಫಾಲ್ ಗೆ ಥೊರಮ್ ಸಿಂಗ್ ಸಂದೋಕ್ ಪಹುಜಗನಿ ಪುಂಗ್ ಮಂಗ ಮಿನಿಟ್ ಕುಂಥ್ರಾ ತರೇತ್ ಯಕಾಯ್ರೋಲ್ ಹಯೇಂಗ್ ಯಕಾಯ್ರೋಲ್ ದ ಥಮ್ಜರಿ ಒಯ್ನಾಮ್ ಸನಾತನ್ ಮೈತೆ ಇದಗಿ ಪೇನಾ ಸಂಗೀತ ಮಲಾಗಿ ಸೈಸಪ್ಪ ಸಿಂಗ್ ದಗಿ ಇಮಾಲಯ ಬಾಪು ಸೈ ಥಾಜಬ ಇಸೈ ಲೋಯ್ನನಾ ದಖೇಲ್ ಮಯುಮ್ ನಬಸಂದ್ರ ಸಿಂಗ್ ನೋಂಗ್ಮೈಥೇಮ್ ಪ್ರೇಮಾವತಿ ಅಮದಿ ಇಲಾಂಗ್ಬಮ್ ನೇತ್ರಜಿತ್ತಗಿ ಲೈಶೋನಿ ಸೈ ಸಿಂಗ್ ಮಥಂಗ್ ಮಥಂಗ್ ಒಯ್ನಾ ಮಹೌ ಸಾಗುಮ್ ಥಮ್ಜರಿ ಸಿ ದಹಿದಾಗ್ ಅಯುಕ್ ಪುಂಗ್ ತರುಕ್ ಮಿನಿಟ್ ತರಾ ಪುಂಗ್ ತರುಕ್ ಮಿನಿಟ್ ತರಾ ಮಂಗ ಲೈಬಾಕ್ ನಿಂಬ ಇಸೈ ಸಿಂಗ್ ಮಥಂಗ್ ಮಥಂಗ್ ಲಾಂಥೋಪ್ಜಗನಿ ಪುಂಗ್ ತರುಕ್ ಮಿನಿಟ್ ಕುನ್ಮಂಗ ಮತಮ್ ಇಸೈ ಸಿಂಗ್ ತಹಂಜರಬ ಮತುಂಗ್ ಪುಂಗ್ ತರುಕ್ ಮಿನಿಟ್ ನಿಫು ಚತ್ಪ ಮತಂದ ರೇಡಿಯೋ ಕ್ಲಾಸ್ ಚಮರಿ ನಿಫು ಮಾಪನ್ ಶುಭ ತಾಂಕ ತಹಂಜಗನಿ ಪುಂಗ್ ತರೇತ್ ಖೊಂಜಲ್ ನಾಚೋಮ್ ಹಯೇಂಗಿ ನಾಚೋಮ್ದ ಥಮ್ಜರಿ ಮಣಿಪುರಿ ಫಿಲ್ಮ್ ಇಸೈ ಸಿಂಗ್ ಮಥಂಗ್ ಮಥಂಗ್ ಒಯ್ನಾ ಪುಂಗ್ ತರೇತ್ ಮಿನಿಟ್ ನಿಫು ಚತ್ಪ ಮತಂದ ಸ್ಕೂಲ್ ಆಫ್ ಎಜುಕೇಶನಲ್ ಟೆಕ್ನಾಲಜಿ ಇಬೋತುಂಬಿ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಮಿಮಾಗಿ ತೆಂಗ್ಬಾಂಗ ಲುಯ್ನನ ಪುಥೊಕ್ಚಬ ಥೌರಮ್ ಉಚೇಕ್ ಲಂಗ್ಮೈದೊಂಗ್ ತಾಬ ಫಂಗ್ಬಿಗನಿ ಪುಂಗ್ ನಿಪಾನ್ ನಹರೊನ್ಗಿ ಖೊಂಜಲ್ ಪುಂಗ್ ನಿಪಾನ್ ಮಿನಿಟ್ ನಿಫುನಿಥೊಯ್ ಗುಡ್ ಮಾರ್ನಿಂಗ್ ಮಣಿಪುರ್ಗಿ ಥೌರಮ್ದ ಮಯಾಮ್ನ ಖೊಯ್ದಾನ ಖನ್ಬಿರಕ್ಪ ಇಸೈ ಸಿಂಗ್ ತಹಂಜರಬ ಮತುಂಗ್ ಫಿಲ್ಮ್ ಅಮಗೆ ಇಸೈ ಸಿಂಗ್ ಸಂದೊಕ್ಚಗನಿ ಪುಂಗ್ ಮಾಪನ್ ಮಖಾಯ್ ಪುಂಗ್ ತರಾ ಮಿನಿಟ್ ಅನಿ ಚತ್ಪ ಮತಂದ ಗೀತ್ ಸಿಂಗ್ ತಹಂಜರಬ ಮತುಂಗ್ ರೇಡಿಯೋ ಡ್ರಾಮಾ ತಾಬ ಫಂಗ್ಬಿಗನಿ ಪುಂಗ್ ತರಾ ಮಿನಿಟ್ ಕುಂಠಾನಿಥೊಯ್ ಪುಂಗ್ ತರಾಮಥೊಯ್ ಮಿನಿಟ್ ಕುಂಠಾನಿಥೊಯ್ ಚತ್ಪ ಮತಂದ ಮತಮ್ ಇಸೈ ಸಿಂಗ್ ತಾಬ ಫಂಗ್ಬಿಗನಿ ಪುಂಗ್ ತರಾನಿಥೊಯ್ ಮಿನಿಟ್ ತರಾ ಚತ್ಪ ಮತಂದ ಗುಡ್ ಆಫ್ಟರ್ನೂನ್ ಲೇಡೀಸ್ಗೆ ಥೌರಮ್ದ ಥಮ್ಜರಿ ಮಖಲ್ ಮಥೇಲ್ಗೆ ಥೌರಮ್ದ

ಶಕ್ತಿ ಅಮ್ಮತನ ಫಾದುನ ಪುಂದುನ ಥಂಬ ಗಮ್ಗದಬ ಸಗೂದಬಿ ಮತಮ್ಮಗೆ ಇಚೇಲ್ದ ಪುನ್ಸಿ ಕೋತಿ ಕೋತಿನ ಅಮತ್ತ ಒಯ್ನ ಚೆಂಥರಿ ನೋಂಗ್ಮದಿ ಪೊಲೋಯ್ಗಿ ಚೈಖೈನ ಯೌರಕ್ಲಬದ ಪುನ್ಸಿಗೆ ಇಚೇಲ್ದಿ ಖಂಖಿಗನಿ ಅದುಬು ಮತಮ್ಮಗೆ ಇಚೇಲ್ದಿ ಲೇಪ್ತನ ಅದುಂ ಚೆಂಥಕ್ಕಿಗನಿ ಥಿಂಬಿನಬ ಕನ ಲೈತನ ಮಹಾಕ್ದಿ ಮನಿಂಗ್ ತಂಬಿನಿ ಅಯ್ಕೊಯ್ನ ಅಂಗಾಂಗ್ ನವ ಒಯ್ರಂಬದಗಿ ಚೌಬ ಸರೇಬ್ ಫರಕ್ತುನ ಪುನ್ಸಿ ಸಿಂಥಾ ಪಂಗ್ಲಯಿ ಸಿಂಗ್ಲಿ ನುಂಗ್ದ ಚೇಲಿಬ ಈಗಿ ಮಚುನ ಅಂಗಾಂಗ್ಬ ಮಚುದ ಅಮತ್ತ ಒಯ್ನ ಮಾನರಬಸು ಪುಕ್ನಿಂಗ್ ವಾಖಲ್ಗಿ ಮಮಿದಿ ಅಮತ್ತಶು ಮಾನರಕ್ತೆ ಥೌಜಾಲ್ ಹೈಬಸು ಕಯಾನಿ ಮಿನುಂಗ್ಸಿ ಲೈಬಸು ಕೊಕ್ಥೋಂಗ್ನಿ ಧರ್ಮ ಲೈಬಸು ಮಯಾಮ್ನಿ ಮರಕ್ಸಿದ ಯೌರಕ್ಲಿ ಹೂಗುಮ್ನ ತಮ್ ಥಿರಬ ಪುನ್ಸಿ ಕಯಾ ಕಯಾ ಮೇಗಿ ಸಕ್ಲೋಂದ ತಮ್ನ ಲೈ ಕಯಾ ಲೋಯ್ಬ ನಾಯ್ಬ ಇಚೇಲ್ಸಿಗಿ ಇರೋ ನುಂಗ್ದ ಲೇಪ ಲೈತನ ಹೊಂಗ್ಲಕ್ಲಿ ಪುನ್ಸಿಗಿ ಶಕ್ಲೋಂದಿ ತರು ತರು ರಂಬ ಪುನ್ಸಿಗಿ ಮಚುಸು ಸಿಥರಕ್ಲಿ ಅಹೋಯ್ನದುಂ ತೈಫೆತ್ ತಾರದುನಾ